ಸಾಧ ನಿಗಮ ಗರೆ ದ ನಿಗಮ ದ ರೇ ದ ನಿ ದ ರೇ ದ ಗಮ ದ ಗಮ ರೇ ದ ನಿ ಮ ದ ನಿಗಮ ಬು ಮ ಗರೆ ದ ನಿ ದ ನಿ ದ ಗಮ